ಸಹಾಯತಲು ದಡದಡಲಾಡಿ ಹೃದಯ ಮೃದಂಗ ಧ್ವಾನಂ. ನಾಡುಲ ನಡಕಲ ತಡಬಡಿ ಸಾಗೆ ಆರ್ತುಲ ಆರನಿ ಶೋಕಂ. ಎಡಾರಿ ಬ್ರತುಕುನ ನಿತ್ಯಂ ಸಸ್ತೂ ಸಾಗೆ ಬಾಧಲ ಬಿಡಾರು. ದಿಕ್ಕು ಮೊಕ್ಕು ತೆಲಿಯನಿ ದೀನುಲ ವ್ಯಧಾರ್ಥ ಜೀವನ ಸ್ವರಾಲು.

ಚದುವೇಲಾ ಚದುವೇ ಜ್ಞಾನಂ ಚದುವೇ ಧೈರ್ಯಂ ಚದುವೇ ಲಕ್ಷ್ಯಂ ಚದುವೇ ಗಮ್ಯಂ ಪಾಠಶಾಲಲೋನೇ ಬ್ರತುಕುಲು ತೀರ್ಚಿದಿದ್ದುಕುಂದಾಂ.